0: ಹಾರುತಿಹವು ಹಾರುತಿಹವು
1: ಹಾರುತಿಹವು ಹಾರುತಿಹವು
0: ಕಡಲ ಕರೆಯ ಖಗಕುಲ
1: ಕಡಲ ಕರೆಯ ಖಗಕುಲ
0: ಎನಿತೋ ಮುಗಿಲ
1: ಎನಿತೋ ಮುಗಿಲ
0: ಉದ್ದ ಅಗಲ
1: ಉದ್ದ ಅಗಲ
0: ಜೀಕಿದನಿತು
1: ಜೀಕಿದನಿತು
0: ಬಾಂದಳ
1: ಬಾಂದಳ
0: अच्छा तो एक पहला स्टंज है हाँ?
2: हाँ.
0: आगे का स्टंज है बान लोक नगुव नाक
1: बान लोक नगुव नाक
0: हारो हक्की पालिगे
1: हारो हक्की पालिगे
0: रेक्के बीसी धैर्य सूसी
1: रेक्के बीसी धैर्य सूसी
0: चुक्की मुट्टो हम्मीगे
1: चुक्की मुट्टो हम्मीगे
0: लिख लिया
2: हाँ.
0: सब लोग लिख लिया
1: हाँ.
0: अच्छा तो अगला स्टैंजा दूर दूर हारी हारी
1: दूर दूर हारी हारी
0: व्योम कानुवा बगे
1: व्योम कानुवा बगे
0: हसीव
1: मरेसी
0: वांछे मेरेसी
1: वांछे मेरेसी
0: ದಿಗಂತ ಸೇರೋ ಲಘು ಬಗೆ
1: ದಿಗಂತ ಸೇರೋ ಲಘು ಬಗೆ
0: ಹಾ ತೋ ಅಬ್ ಬಚ್ಚಾ ಆಖಿರ್ ಸ್ಟ್ಯಾನ್ಸ ಹಾ ವೋ ಭೀ ಸುನಾ ದೂ
2: ಹಾ
0: ಲಿಖ್ ಲೇತೇ ಹೈ
2: ಹಾ
0: ಯಾವ ನಾಡೋ ಎಂಥ ಕಾಡೋ
1: ಯಾವ ನಾಡೋ ಎಂಥ ಕಾಡೋ
0: ಹಾರೋ ಆಸೆ ಹಕ್ಕಿಗೆ
1: ಹಾರೋ ಆಸೆ ಹಕ್ಕಿಗೆ
0: ಮುಕ್ತ ಗಗನ ನೂರು ಕಾಲ
1: ಮುಕ್ತ ಗಗನ ನೂರು ಕಾಲ
0: ಈಜೋ ಶಕ್ತಿ ರೆಕ್ಕೆಗೆ
1: ಈಜೋ ಶಕ್ತಿ ರೆಕ್ಕೆಗೆ
0: ತೋ ಸಬ್ ಲೋಗ್ ಏಕ್ ಗಾನಾ ತೋ ಲಿಖ್ ಲಿಯಾ ಹಾಂ
2: ಹಾಂ
0: ಅಬ್ ಇಸೆ ಕೈಸೆ ಗಾನಾ ಕಿಸ್ ತರಹ ಗಾನಾ ಏ ತೋ ಮಾಲೂಮ್ ಹೋ ರಹಾ ಹೈ ನಾ
2: ಹಾಂ
0: ಅಚ್ಛಾ ಜೀ ಜರಾ ಚುಪ್ಕೆ ರಹನಾ ಗೀತಾ ಜೀ ಆ ರಹೀ ಹೈ ದೀದಿ ಹಾಂ ಇಸೇ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ ಹಾಂ
2: ಹಾಂ
0: ಗೀತಾ ಜೀ ಆಯಿಯೆ ಯಹಾಂ हमारे बच्चे सब ये गाना सीखना चाहते हैं पहले इसके आरोह अवरोह क्या है ये बताएंगे

0: ಮುಕ್ತ ಗಗನ ನೂರು ಪಾಲ
1: ಮುಕ್ತ ಗಗನ ನೂರು ಪಾಲ
0: ಈಜೋ ಶಕ್ತಿ ರೆಚ್ಚೆಗೆ ಅಬ ಈ ಆಖಿರ್ ಕಾ ಅಂತರ ಜೊ ಹೈ ನಾ ವೋ ಪಹಲಿ ಅಂತರ ಥಾ ನಾ ಬಾನ ಲೋಕನ ಗುವನಾ ಕಾ ಉಸೀ ಕೆ ಜೈಸೆ ಹೈ ಅಚ್ಛಾ ತೋ ಗಾತೆ ಹೈ